0: ದಿಗಂತ ಸೇರೋ ಲಘು ಬಗೆ,
1: ದಿಗಂತ ಸೇರೋ ಲಘು ಬಗೆ.
0: ಹಾ, ತೋ ಅಬ್ ಬಚ್ಚಾ ಆಕ್ಷರ ಸ್ಟ್ಯಾನ್ಸ್ ಓ ಭೀ ಸುನಾ ದೋ, ಲಿಖ ಲೇತೆ ಹೇ. ಯಾವ ನಾಡೋ ಎಂಥ ಕಾಡೋ,
1: ಯಾವ ನಾಡೋ ಎಂಥ ಕಾಡೋ,
0: ಹಾರೋ ಆಸೆ ಹಕ್ಕಿಗೆ,
1: ಹಾರೋ ಆಸೆ ಹಕ್ಕಿಗೆ.
0: ಮುಕ್ತ ಗಗನ ನೂರು ಕಾಲ,
1: ಮುಕ್ತ ಗಗನ ನೂರು ಕಾಲ,
0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ ಲಿಯಾ. ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರಹ ಗಾನಾ, ಏ ತೋ ಮಾಲೂಮ್ ಹೋ ರಹಾ ಹೈ ನಾ?
2: ಹಾಂ.
0: ಅಚ್ಛಾ ಜೀ, ಜರಾ ಚುಪ್ಕೆ ರಹನಾ, ಗೀತಾ ಜೀ ಆ ರಹೀ ಹೈ ದೀದಿ, ಉಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ
0: ಗೀತಾ ಜೀ ಆಯೇ ಯಹಾಂ, ಹಮಾರೆ ಬಚ್ಚೆ ಸಬ್ ಏ ಗಾನಾ ಸೀಖನಾ ಚಾಹತೆ ಹೈ, ಪಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?